ವಿಶ್ವಾಸ ಕರಣ ಸತ್ಯ. ಬ್ರೇಕಿಂಗ್ ನ್ಯೂಸ್. ದೆಂಗ್ವೆಲಾವ ಪಿರವರು ದಹಯಾಯಿ ವಿನಾಡಿ ಹತಾಯಿ ಮಿನ್ನ ದೆನ್ ಲೆಬುನು ಪುವತಾಕ್. ಹಿಟಪು ಜನಾಧಿಪತಿ ಮಹಿಂದ ರಾಜಪಕ್ಷ ಮಹತಾಗೆ ಬಿರಿಂದವನ ಶಿರಂತಿ ರಾಜಪಕ್ಷ ಮಹಾತ್ಮ್ಯ ಅಲ್ಲಸ್ ಹೋ ದೂಷಣ ಚೋದನಾ ವಿಮರ್ಶನ ಕೊಮಿಷನ್ ಸಭಾವೇ ನಿಲಧರೀನ್ ವಿಸಿನ್ ಅತ್ತಡಂಗೂಟಗೆ ನೆತಿಮೆನವ ಏ ಸಿರಿಲಿಯ ಸವಿಯ ಗಿನುವ ಸಂಬಂಧೇನ್ ಸಿದುಕೆರಿನ ವಿಮರ್ಶನೆ ಕಟದಾಳವಾಯಿ ಅಲ್ಲಸ್ ಹೋ ದೂಷಣ ಚೋದನಾ ವಿಮರ್ಶನ ಕೊಮಿಷನ್ ಸಭಾವೇ ನಿಲಧರೀನ್ ಶಿರಂತಿ ರಾಜಪಕ್ಷ ಮಹಾತ್ಮ್ಯಗೆನ್ ಪ್ರಕಾಶ ಸತಹನ್ಕರ ಗನೀಮ ಸದಹಾ ಅದ ಉದಾಸನ ಕಿರುಲಪನ ಪಿಹಿಟಿ ಅಗೆ ನಿವಸಟ ಗೊಸ್ತಿಮೆನವ ಎಹಿದಿ ಅಯ ಅತ್ತಡಂಗೂಟಗೆ ನೆತಿಬವಾಯಿ ವಾರ್ತಾವುನೆ ಮೆನ್ನ ಎಮ ಪೂತ ನವತಾತ್. ಹಿಟಪು ಜನಾಧಿಪತಿ ಮಹಿಂದ ರಾಜಪಕ್ಷ ಮಹತಾಗೆ ಬಿರಿಂದವನ ಶಿರಂತಿ ರಾಜಪಕ್ಷ ಮಹಾತ್ಮ್ಯ ಅಲ್ಲಸ್ ಹೋ ದೂಷಣ ಚೋದನಾ ವಿಮರ್ಶನ ಕೊಮಿಷನ್ ಸಭಾವೇ ನಿಲಧರೀನ್ ವಿಸಿನ್ ಅತ್ತಡಂಗೂಟ ಗೆಣತಿಮೆನವ ಏ ಸಿರಿಲಿಯ ಸವಿಯ ಗಿಣುವ ಸಂಬಂಧೇನ್ ಸಿದುಕೆರಿನ ವಿಮರ್ಶನೆ ಕಟದಾಲವಾಯಿ ಅಲ್ಲಸ್ ಹೋ ದೂಷಣ ಚೋದನಾ ವಿಮರ್ಶನ ಕೊಮಿಷನ್ ಸಭಾವೇ ನಿಲಧರೀನ್ ಶಿರಂತಿ ರಾಜಪಕ್ಷ ಮಹಾತ್ಮ್ಯಗೆನ್ ಪ್ರಕಾಶ ಸಟಹನ್ಕರಗೆ ನಿಮ್ ಸಂದಹಾ ಅದ ಉದಾಸನ ಕಿರುಲಪನ ಪಿಹಿಟಿ ಅಗೆ ನಿವಸಟ ಗೊಸ್ತಿಬೆನವ ಎಹಿದಿ ಅಯ ಅತ್ತಡಂಗೂಟ ಗೆಣತಿಬವಾಯಿ ವಾರ್ತಾವುನೇ.

ನೆಟ್ ನ್ಯೂಸ್ ಜನತಾವ ವಿಶ್ವಾಸಕರಣ ಸತ್ಯ ಬ್ರೇಕಿಂಗ್ ನ್ಯೂಸ್ ಎಫ್ಎಂ ಅನುಪಹ ಎಫ್ಎಂ ಅನು ಹತರೈದ ಸಮಾತ ನೆಟ್ ಎಫ್ಎಂ ದಿವಾಯಿನ ಪುರ

ಚಿಗುರು ಎಕ್ಕ ವಚನ ಗಲಪದ ಸತಿಯ ಗಾನೆ ಮೊದಲಿನ್ ತ್ಯಾಗಿದಿ ನನ್ನ ಮೇ ಪಟಾಂಗಾನೆ ಅಕುರೆನ್ ಅಕುರೆ.

0: ಬೈ
1: ವೇವಿ ಬೆಲ್ ಬೆಂದಗಿನ ಹನ್ನ ಸತಿಯ ತವಸ್ವಲ ಉದೇ ದಹೆಯಿಂದ ದವಾಲ್ ಎಕ ವೆನಕಾನ್ ಜಾನಿ ಎಕ ದೇ ದುನು ಮಾವತ
0: ಅರೆ ದೇ ದುನು ಮಾವತ ದಾಲಿನ್ ನಟ ಮುಸುದಾ ಕಿರಿಬೊಂಡೆ ನಟ ಮನಮಾಲ ಕಥಾ ವೆನ್ನ ಮಿಸ್ ಚನಿಯಾಲ ವೆನ್ನ
2: ಸಂಸ್ಥಾ ಸ್ಲಾಬ್ ವರಂ ಸದಾ ಬಿಂದು ಹತ್ತಿ ಹತ್ತನ ಮೇ ಹೆಟ ಹತ್ತೈ ಹೆಟ ಹತ್ತ ಮಿಸ್ ಕಾಲ್ ದೆನ್ನ.

ನೆಟ್ ನ್ಯೂಸ್ ಜನತಾವ ವಿಶ್ವಾಸಕರಣ ಸತ್ಯ ಬ್ರೇಕಿಂಗ್ ನ್ಯೂಸ್ ಸವಸಹಾಯ ವಿನಾಡಿ ವಿಸಿಪಹಾಯ ಮೇನೆದೆನ್ ಲಬುನು ವಿಶೇಷ ಪೋತಾಕ್ ಅಲ್ಲಸ್ ಕೊಂಸಂ ವಿಸಿನ್ ಅತರಂಗೂಡ ಗತ್ ಹಿಟಪ್ಪು ಜನಾಧಿಪತಿ ಆರ್ಯ ಶಿರಂತಿ ರಾಜಪಕ್ಷೆ ಮಹಾತ್ಮೀಯ ಲಬಣ ದಹತೊಂಬಂದ ದಕ್ವಾ ರಕ್ಷಿತ ಬಂಧನಾಗಾರಗತ ಕರಣಲಿಸ ಕೊಲಂ ಮಹೇಶ್ವರಾತ್ ಅಧಿಕರಣೆಯ ಅದ ನಿಯಮ ಕಲಾ ಈಟಾಮದರವ ರಾಜ್ಯ ಬ್ಯಾಂಕೂಕ ಹಿಟಪು ಸಭಾಪತಿ ಬರೇಕವು ಪ್ರದೀಪ್ ಖಾರೇವಸಂ ಮಹತಾ ಎಪಮತ ಮುದಾಹರಣ ಲಿಸದ ಮೆಹಿದಿ ನಿಯೋಗ ಕೆರುಣಾ ಅಲ್ಲಸ್ ಕೊಂಸಮಿ ನಿಲದಾರಿನ್ ಸಹ ಸೆಕರ್ವಾನ್ಗೆ ನೀತಿಜ್ಞ ಬರುಣ್ ಇದ್ರಿಪಾತ್ ಕಲ ಕರುಣು ಸಲಕಾ ಬೆಲಿಮೆನ್ ಅಣತುರುವಾಯಿ ಮೆಮ ನಿಯೋಗೆಯ ನಿಗುತ್ ಕಲೆ ಮೆನ್ನ ಎಮ್ಮ ಪ್ರವೃತ್ತಿಯ ನವತಾತ್ ಅಲ್ಲಸ್ ಕೊಂಸಂ ವಿಸಿನ್ ಅತರಂಗೂಟ ಗತ್ ಹಿಟಪು ಜನಾಧಿಪತಿ ಆರ್ಯ ಶಿರಂತಿ ರಾಜಪಕ್ಷೆ ಮಹಾತ್ಮೆಯ ಲಬಣ ದಹತೊಂಬನ್ನ ದಕ್ವಾ ರಕ್ಷಿತ ಬಂಧನಾಗಾರ ಗತ ಕರ್ನಲಿಸ ಕೊಲಂ ಮಹೇಶ್ವರಾತ್ ಅಧಿಕರಣೆಯ ಅದ ನಿಯಮ ಕಲಾ ಈಟಾಮತರವ ರಾಜ್ಯ ಬ್ಯಾಂಕೋಕ ಹಿಟಪು ಸಭಾಪತಿ ವರೇಕವು ಪ್ರದೀಪ್ ಕಾರ್ಯವಸ ಮಹತಾ ಎಪಮತ ಮುದಾಹರಣಲಿಸಾಯಿ ಮೆಹಿದಿ ನಿಯೋಗ ಕೆರುಣೆ ಅಲ್ಲಸ್ ಕೊಂಸಮಿ ನಿಲದಾರಿನ್ ಸಹ ಸೆಕರ್ವಾನ್ಗೆ ನೀತಿಜ್ಞವರು ನಿದ್ರಿಪಾತ್ ಕಲ ಕರುಣು ಸಲಕಾ ಬೆಲಿಮೆನ್ ಅಣತುರುವ ಮೆಮ ನಿಯೋಗೆಯ ನಿಗುತ್ ಕೆರುಣಾ

0: ನೆಟ್ ನ್ಯೂಸ್ ಜನತಾವ ವಿಶ್ವಾಸ ಕರನ ಸತ್ಯ
1: ಸಿಮೆಂಟ್ ಕೊಟ್ಟ ಸಿಯಾಗ್ ದಿನ ಆಗನ್ನ ಅದ ಸಿಟ ಅವಮ ಸಂಸ್ಥಾ ಸಿಮೆಂಟಿ ಬ್ಯಾಗ್ ಪಹಾಕ್ ಮಿಲದೀಗ ದ್ವಿಲ್ಪತಕ ಛಾಯಾ ರೂಪಯಾಗ್ ನಮ ಜಾತಿಕ ಹೆಂದನು ಪತ್ತಾಂಕಿಯ ಸಮಗ ಬಿದ್ವೈ ಹತ್ಸಿಯ ಹೆತ್ತನಮೆಯಾಯ್ ಹೆಟ ಹತೈ ಹೆಟ ಹತೈ ಹೆಟ ಹತ ಅಂಕೆಟ ವಾಟ್ಸ್ಆಪ್ ಕರನ್ನ ನೆತ ಹೋತ್ ಮಿಸ್ ಕಾಲ್ ಎಕಕ್ ದಿನ್ನ ಕೊಂದೇಸಿ ಸಾಯ್ತಾಯಿ
2: ರಿಯ ಪೆದವೀಮೆ ಅಲುತ್ ಪರಪುರ ಬಿವೈಡಿ ನವೀನ ತಾಕ್ಷಣೆ ಸಮಗ ಬೆಡಿ ಧಾವನ ದುರಾಕ್ ಅವಮ ವಿಯದಮಕಿನ್ ಅತ್ತೆ ದಿನ್ನ ಬಿವೈಡಿ ಪ್ಲಗಿನ್ ಹೈಬ್ರಿಡ್ ಹೋ ಇಲೆಕ್ಟ್ರಿಕ್ ವಾಹನಯಕ್ ವೆನ್ ಕರವಾಗ ನೀಮಟ ಬಿವೈಡಿ ಪ್ರದರ್ಶನಾಗಾರೇಕಟ ಪೆಮಿನೆನ್ನ ನೆತ ಹೋತ್ ಬಿಂದು ಎಕೈ ಕೈ ದೆಕೈ ಎಕ ಸೇವಿಸಿ ಪಹ ಎಕ ಸೇವಿಸಿ ಪಹ ಅಮತನ್ನ
3: finishing wahala kles color of flow vajabena
4: sit pedagani kalpavati avalakshana novi
3: oyat wahalata washi wenna finishing wahala knam color of samai
5: 80 dashake antima davasak
6: dim dim dim rum jum
5: rum edat hanne thoba vessa ಸಿಹಿನ ನಗರಿ ಸಿಯಾಲೋಮ ನಿದ್ರಾಶೀಲಿ ಆಮೇಕ
7: ಮಂದಾರಮ್ರೆ ಹತಟ ನೊಸ್ಟಾಲ್ಜಿಯಾನೋ ರೋಮಾಂಟಿಕ ಮತಕಸ್ಮ